ಆಜ್ಞಾ ಕರಾಮಹ. ಸರ್ವಬಲಧಾರಿಯು ಅನಾದಿ ಅನಂತವು ದಿವ್ಯನಿ ಮೋಕ್ಷಾಂಪನ ಮಾತಾವನ ಕನ್ಯಮರಿಯ ತುಮನ್ಗೆ ಗತಃ ಪ್ರಾಣಿಯ ಒಬಿಗೆ ಶ್ರೀ ಕುಮಾರಯಟೊಬಿನ ವಾಸಸ್ಥಾನಯಕ್ ವನಲೆಸ ಇಸ್ಪ್ರೀತು ಸಾಂತು ಅರಮೇನ್ ಹೇತುಯುಕ್ತ ಕರದಿ ವದಾಲಾವೇದ. ಅಪಸತ್ರು ಸಿಹಿಕರ್ನೋ ತುಮಿಯಗೆ ದಯಾಬರೆ ಆಜ್ಞಾವ ಬಲ ಅಪಟಿ ದೆನ್ನಾವು ನಪುರುವಲಿನ್ಹ ಅನವರ್ವತ ಮರ್ನೇನ್ ಗೆಲವೀಮ ಸೆಲಸ್ಸು ಮೆನವ. ಮೇಕೀದೇ ಅಪಗೆ ಸ್ವಾಮಿಯು ಜೇಸು ಕ್ರಿಸ್ತು ಸುಹಾಸೆಯು ದಿಸಾಮ ಅಪಟ ಲಭೇವಾ. ಆಮೇನ್.

ರಿದಿ ಬಲಾ ಗೆಬಿನ್ ನೆಗೆನ ಕುಮರಿ ಕೌರುದು ಗೀಪದ ರಚನೆಯ ಸಹ ಸಂಗೀತ ನಿರ್ಮಾಣ ಗರು ಬರ್ಸಿಲಿನ್ ಜಯಕುಡಿ ಪೀತುಮ ಗೀತ ಗಾಯನೆ ಕಲ್ಯಾಣಿ ವಂಚನಾಥ ಸಮಗ ಸೇವಿನಿ ರಾಜಪಕ್ಷ ನವ ಸಂಗೀತಾಧ್ಯಕ್ಷನೆಯ ಸುಧಾ ಪ್ರಿಯಶಾಂತ.

ಯಾಜ್ಞಾಕರಂ ಸರ್ವಬಲಧಾರಿಯು ಅನಾತಿ ಅನಂತವು ದಿವ್ಯನಿ ಮೋಕ್ಷಾಂಪನ ಮಾತಾವನ ಕನ್ಯಮರಿಯ ತುಮನ್ಗೆ ಗತಃ ಪ್ರಾಣಿಯ ಒಬಿಗೆ ಶ್ರೀ ಕುಮಾರಯಟೊಬಿನ ವಾಸಸ್ಥಾನಯಕ್ ವನಲಿಸ ಇಸ್ಪ್ರೀತು ಸಾಂತು ಅರಮಿನ್ ಹೇತುಯುಕ್ತ ಕರದಿ ವದಾಲಾವೇದ ಅಪಸತುಟು ಸಿಹಿಕರ್ನೋ ತುಮಿಯಗೆ ದಯಾಬರೆ ಆಜ್ಞಾವ ಬಲ ಅಪಟಿ ದೆನ್ನಾವು ನಪುರುವಲಿನ್ ಹಾ ಅನವರ್ವತ ಮರ್ನೇನ್ ಗೆಲವೀಮ ಸೆಲಸೋ ಮೆನವ ಮೇಕೀದೇ ಅಪಗೆ ಸ್ವಾಮಿಯು ಜೇಸು ಕ್ರಿಸ್ತು ಸುಹಾಸೆಯು ದಿಸಾಮ ಅಪಟ ಲಭೇವಾ.

ಆಜ್ಞಾ ಕರಾಮ ಸರ್ವಬಲಧಾರಿಯು ಅನಾತಿ ಅನಂತವು ದಿವ್ಯನಿ ಮೋಕ್ಷಾಂಪನ ಮಾತಾವನ ಕನ್ಯಮರಿಯ ತುಮನ್ಗೆ ಗತಃ ಪ್ರಾಣಿಯ ಒಬಿಗೆ ಶ್ರೀ ಕುಮಾರಯಟೊಬಿನ ವಾಸಸ್ಥಾನಕ್ವನಲೆಸ ಇಸ್ಪ್ರೀತು ಸಾಂತು ಅರಮೀನ್ ಹೇತುಯುಕ್ತ ಕರದಿ ವದಾಲಾವೇದ ಅಪಸತು ಸಿಹಿಕರ್ನೋ ತುಮಿಯಗೆ ದಯಾಬರೆ ಆಜ್ಞಾವ ಬಲ ಅಪಟಿ ದೆನ್ನಾವ್ ನಪುರುವಲಿನ್ಹ ಅನವರ್ವತ ಮರ್ನೇನ್ ಗೆಲವೀಮ ಸೆಲಸುವ ಮೆನವ ಮೇಕೀದೇ ಅಪಗೆ ಸ್ವಾಮಿಯು ಜೇಸು ಕ್ರಿಸ್ತು ಸುಹಾಸೆಯು ದಿಸಾಮ ಅಪಟ ಲಭೇವಾ ಆಮೇನ್.

ಆಶಯ ಕರ್ಣ ಒಬಗೆ ಶುದ್ಧ ದೇವದೂತ ದಹಸ್ವರ ದಹಸ ದಸ ದಹಸ್ವರ ದಸ ದಹಸಾಕ್ತವನ ದೇವದೂತ ಸೇನಾ ವಲ್ ಸ್ವಕೀಯ ಮಹಿಮೆಯ ಫಸಲ ಒಬ್ಬ ಹಂಸಿದ್ರಿಯೇ ವೆದವೆಟೆ ಮೀನಿ ಒಬ್ಬ ಹಂಸೆ ಶುದ್ಧಾಯಿ ಒಬ್ಬ ಹಂಸೆ ಶುದ್ಧಾಯಿ

ಒಬ್ಬರು ಸುದಿವೇವಾ ಸ್ವಾಮಿ ಭಾಸ ಒಬ್ಬಗೆ ನಾಮೆ ಮಹಿಮೆಯ ಪಾತ್ರನು ಆತಿ ಒಬ್ಬ ಹಾಸದ ಗೌರವೇದ ನಮಸ್ಕಾರ ದೇವಾ ಸ್ವಾಮಿ ಪೊಲವೇ ರಜತುಮನಿ ಸ್ವರ್ಗ ಮಮಾ ಪಾಲನೆ ಕಂಡ ದೇವಿಯ ಒಬ್ಬರ ಸಿಯಲು ಸ್ತುತಿ ಆತ ನಮಸ್ಕಾರ ಆತ ಸದಾ ಕಾಲೇನ ದೇವಾ

0: ಜಾಕೋಬ್ದ. ಜಾಕೋಬ್ಟ ದಾವ ಜೂದಾ ಸಹ ಅವುಗೆ ಸಹೋದರಿಯೋದ ಉಪನ್ಹ. ಜೂದಾಟ ದಾವ ತಾಮಾರ್ಗೆನ್ ಪೆರೆಷ್ ಹಾ ಶೆರಾದ. ಪೆರೆಷ್ಟ ದಾವ ಹೆಸ್ರೋಂದ. ಹೆಸ್ರೋಂಟ ದಾವ ಆರಾಮ್ದ. ಆರಾಮ್ಟ ದಾವ ಅಮಿನಾದಾಬ್ದ. ಅಮಿನಾದಾಬ್ಟ ದಾವ ನಾಶೊಂದ. ನಾಶೊಂಡ ದಾವ ಸಲ್ಮೊಂದ. ಸಲ್ಮೊಂಟ ದಾವ ರಾಹಾಬ್ಗಿನ್ ಬೋವಾಸ್ದ. ಬೋವಾಸ್ಟ ದಾವ ರೂದ್ಗಿನ್ ಓಬಿದ್ದ. ಓಬಿಟ್ಟ ದಾವ ಜೆಸ್ಸೇದ. ಜೆಸ್ಸೇಟ ದಾವ ದಾವಿತ್ ರಜದ ಉಪನ್ನೋಯ. ದಾವಿತ್ ರಜರ ದಾವ ಉರಿಯಾಗೆ ಭಾರ್ಯಾವ ವೀಸಿಟಿ ಸ್ತ್ರೀಯಗಿನ್ ಸಲಮೊಂದ. ಸಲಮೊಂಟ ದಾವ ರೆಹೋಬೋವಂದ. ರೆಹೋಬೋವಂಟ ದಾವ ಅಬಿಯಾದ. ಅಬಿಯಾಟ ದಾವ ಆಸಬ್ದ. ಆಸಪ್ಟ ದಾವ ಜೆಹೋಶಾಪಾದ್ದ. ಜೆಹೋಶಾಪಾಟ ದಾವ ಜೋರಾಮ್ದ. ಜೋರಾಮ್ಟ ದಾವ ಉಷ್ಯಾದ. ಉಷ್ಯಾಟ ದಾವ ಜೋತಾಮ್ದ. ಜೋತಾಮ್ಟ ದಾವ ಆಹಸ್ದ. ಆಹಸ್ಟ ದಾವ ಹೆಸಕಿಯಾದ. ಹೆಸಕಿಯಾಟ ದಾವ ಮನಸ್ಸೇದ. ಮನಸ್ಸೇಟ ದಾವ ಆಮೋಸ್ದ. ಆಮೋಸ್ಟ ದಾವ ಜೋಸ್ಯಾದ. ಬಬಿಲೋನಿಯಟ ವಿಪ್ರವಾಸ ಗತವೀಮ ಸಿದು ಮೇಘಾಲಯದಿ. ಜೋಸಿಯಾಟ ದಾವ ಜೆಕೋನಿಯಾದ. ಅವುಗೆ ಸಹೋದರಯೋದ ಉಪನ್ನೋಯ. ಬಬಿಲೋನಿಯೇ ವಿಪ್ರವಾಸೇನ್ ಪಸು ಜೆಕೋನಿಯಾಟ ದಾವ ಶೇಯಲ್ತಿಯಲ್ದ. ಶೇಯಲ್ತಿಯಲ್ಟ ದಾವ ಸೆರುಬಾಬೆಲ್ದ. ಸೆರುಬಾಬೆಲ್ಟ ದಾವ ಅಬಿಯುದ್ದ. ಅಬಿಯುದ್ದ ದಾವ ಎಲಿಯಾಕಿಮ್ದ. ಎಲಿಯಾಕಿಮ್ಟ ದಾವ ಆಶೋರ್ದ. ಆಶೋರ್ಟ ದಾವ ಸಾಧುಕ್ದ. ಸಾಧುಕ್ಟ ದಾವ ಆಕೀಮ್ದ. ಆಕೀಮ್ಟ ದಾವ ಎಲಿಯುದ್ದ. ಎಲಿಯುದ್ದ ದಾವ ಎಲೆಯಾಸರ್ದ. ಎಲೆಯಾಸರ್ಟ ದಾವ ಮತ್ತಾಂದ. ಮತ್ತಾಂಟ ದಾವ ಜಾಕೋಬ್ದ. ಜಾಕೋಬ್ಟ ದಾವ ಮರ್ಯ ತುಮಿಗೆ ಪುರುಷ್ಯಾವು ಜೋಸೆಬ್ದ ಉಪನ್ನೋಯ. ಮರ್ಯ ತುಮಿಗೆನ್ ಕ್ರಿಸ್ತುಸ್ ನಮ್ಮು ಜೇಸುಸ್ ವಹನ್ಸೆ ಉಪನ್ಸೇಕ. ಮೆಸೆ ಆಬ್ರಹಂ ಪಟನ್ ದಾವಿದ್ದಕ್ವ ಪರಂಪರಾ ಸಿಯಲ್ ದಸ ಸತರಗಿ. ದಾವಿದ್ ಪಟನ್ ಬಬಿಲೋನಿಯೇ ವಿಪ್ರವಾಸ ಗತವೀಮ ದಕ್ವ ಪರಂಪರಾ ದಸ ಸತರಕಿ. ಬಬಿಲೋನಿಯೇ ವಿಪ್ರವಾಸ ಗತವೀಮೆ ಕಾಲೇ ಪಟನ್ ಕ್ರಿಸ್ತೂನ್ ವಹನ್ಸೆ ದಕ್ವ ಪರಂಪರಾ ದಸ ಸತರಕಿ. ಯೇಸುಸ್ ಕ್ರಿಸ್ತೂನ್ ವಹನ್ಸೆಗೆ ಉಪತ ಸಿದುವುಯೇ ಮೆಸೆಯ. ಉನ್ವಹನ್ಸೆಗೆ ಮ್ಯಾನ್ಯನ್ನು ಮರ್ಯತುಮಿ ಜೋಸೆಫ್ ಹಾ ವಿವಾಹ ಗಿವಿಸಗಿನ ಸಿಟಿಯದಿ ಔನ್ ಎಕ್ವನ್ ಪೆರ ಶುದ್ಧಾತ್ಮ್ಯಾನನ್ ಅನುಹಸಿನ್ ಆ ಗ್ಯಾಪ್ ಗೆನ ಸಿಟಿನ ಬವ ದನಗನ್ನಾಲದಿ. ಅಗೆ ಸ್ವಾಮಿ ಪುರುಷ್ಯಾವನ ಜೋಸೆಫ್ ಸತ್ಪುರುಷೇಗು ಉಬೆವಿನ್ ಅಯ ಪ್ರಸಿದ್ಧಿಯೇ ನಿಂದಾವಟ ನುಪಮುನುವನ ಅದಹಸಿನ್ ರಹಸಿನ್ ಅಯ ಅತ್ತರ ದಮನ್ನ ಸಿತಾಗತ್ತೇಯ. ಎಹೆತ್ ಓಹು ಮೇ ಕಾರಣೇ ಗನ ಕಲ್ಪನಾ ಕ್ರಮಿನ್ ಸಿಟಿಯದಿ ಸ್ವಾಮಿನ್ ಮಹನ್ಸೇಗೆ ದೂತೆಯ ಸಿಹಿನೇಕಿನ್ ಓಹುಟ ದರ್ಶನೇವಿ
1: ದಾವಿದ್ಗೆ ಪುತ್ ಜೋಸೆಫ್ ಒಬೆ ಬಿರಿಂದವನ ಮರಿಯಾ ಪಾವಾಗನಟ ಬಿಯನೋವನ್ನ ಮಂದ ಆ ಗ್ಯಾಬ್ಗೆನ್ ಅತ್ತೆ ಶುದ್ಧಾತ್ಮ್ಯನನ್ ಅನುಹಾಸಿನಿ ಆ ಪುತೆಕು ಬಿಹಿಕರನ್ನಿಯ ಉನ್ವಹನ್ಸೇಟ ಜೇಸುಸ್ ಯನ ನಾಮಿಯ ತ್ಯಬಿಯುತುಯ ಮಂದ ಸಿಯ ಸೆನಗ ಓನ್ಗೆ ಪಾಪೋಲಿನ್ ಮುದಾಲನ್ನೇ ಎತುಮಾ ನೋಯ.
0: ಮೇ ಸಿಯಲ್ಲ ಸಿದುವುಯೇ ಸ್ವಾಮಿನ್ ಮಹಾನ್ಸೆ ದಿವಸಿವರ್ಯಾಲವ ಕಿಯವು ಕೀಮ ಇಟುವನ ಪಿನಿಸೆಯ. ಎನಂ
2: ಮೆನ್ನ ಕನ್ಯಾವ ಗದ್ಗೆನ ಪುತೆಕು ಭೀಕರನ್ನೀಯ ಉನ್ ವಹಾನ್ಸೀಟ್ ಇಮ್ಮಾನ್ವೆಲ್ ಯನ ನಾಮೆಯ ತಬನು ಎತ
0: ಯನ್ವಿಯ. ಏ ನಾಮೆಯ ಅರ್ಥ ಎನಂ දෙවියන් වහන්සේ අප සමගය යනුයි. ජෝසෙප් නින්දෙන් අවදි වූ විට ස්වාමින් වහන්සේගේ දූතයා ඔහුට අනකල ලෙස සිය බිරිඳ කැන්දාගෙන ගියේය. ඒත් ඇයට පුත්‍රයා ලැබෙන තුරු ඔහු ඇය සමග සහවාසයේ නොයෙදිනි.